ಸನಿ ಗರಿ ನಿಧ ಸನಿ ನಿಧ ದಬ ಗರಿ ನಿಧ ಸನಿ ನಿಧ ದಬ ಗರಿ ನಿಧ ಸನಿ ನಿಧ ದಬ ಗರಿ ಧನಿ ದಬ ಸರಿ ಗಮ ಪದೇ ಗಮ ಬದ ಗಮ ಬದನೆ ಗರಿ ಸನಿ ಧರಿ ಧನಿ ದಬ